ಕಸುತೋ ಚರಲಾಡಕು ಆಡಿತೇವೆನು ಕಾಡಕು ಕೂಡಿ ಬಿಟ್ಟು ಪೋಕು ಆಡಕು ವಯಸ್ಸುತೋ ಚರಲಾಡಕು.